0: ಹಾಗಾಕು ನಿಂತಾಮಂಡ ವಾರ್ತಾ ಬಾಯುಮ್ಲಿಯ ವಾರ್ತಾತನ ನಶಾಪಾನ್ ಸಮಾಜಕ್ಕೆ ವಿಕಾಸ ಮೇ ಬಾಧಕ್ ಉಂಡು ವಾರ್ತಾಕಾರ್ತನಕಿನ್ ಜಯ ಕಿಶೋರ್ ಮಂಗಲ್ ತಿಕಿನ್ ಅಯುಮ್ಯಬು ವಾರ್ತಾ
1: ಟಿಸಿಂಗ್ ಅಬು ದಿಸುಮ್ರೆ ಲಗ್ಭಗ್ 70% ಹೋಕೋ ನಾ ಸಪಾಂಚಿ ನೂ ಬುಲ್ ಪೈಟಿರೆ ಮಿನಾಕು ನಿನ್ ಪೈಟಿರೆ ಬಾರ ಸಲಾಯತೆ 60 ಸಾಲ ರೆನ್ ಬುಳೆ ಹೋಕೋ ಜಕೆಟ್ ಮಿನಾಕು ನಾ ಸಪಾಂಚಿ ನೂ ಬುಲ್ ಪೈಟಿ ಮಿನರೆದು ಇನ್ಕನ್ ಜಿನಿಸ್ ಚಿ ನೂಯಿತಿಯ ಒಕುನ ನೂಕೆರೆ ಹೊಮೋ ರೆಯ ಉಡುಯಿತಿಯ ಪೇ ಚವಾರೆ ನಾನ ಉಂಡು ಅಬು ಹೊಮೋ ಲಗಿ ಎಸು ಹಾನಿಕಾರಕ ಮಿನ ಇನ್ಕದು ನಿನ್ ನಸಪಾನ್ ರೆಯ ಪ್ರಚಲನ್ ಅಬು ಸಮಾಜ ರೆ ಹೋಕುವ ಜನಮ್ ಇಂತೆಂಗೆ ತೆಗೆ ಹೋಬಲೆನ ಚಿನಾಚಿ ನಿಯ ರೆಯ ಉಪಯೋಗ ಇಂತೆಂಗ್ ರೆನ್ ರಾಜಾ ಮಹಾರಾಜ ಕುವ ರಾಜತಬ್ಬ ದರ್ಬಾರ್ ರೆ ಹೊಬಂತಿಯ ಕವಿ ಸಮ್ಮಿಲನ್ ಉಂಡು ಸುಸುಂದುರಿಂಗ್ ರಾಸ ಸಮಯ ರೆ ಸೋಮ್ರಾಸ್ ಲೇಖತೆಕು ಉಪಯೋಗ ತಂತಾಯಿಕಿನ ಉಂಡು ಏನ್ಕ ತೆಗೆ ತಿಸಿಂಗ್ ನಿಯ ಅಬು ಸಮ್ನಂಗ್ ರೆ ಎಟಾ ಲೇಖತೆ ಮಿನ ಹೊಕೊನಚಿ ತಿಸಿಂಗ್ ನಿಯ ಅಬು ಲಗಿತ್ ಮಿಯ ಸಮಾಜಿಕ್ ಅಭಿಸಾಬ್ ಬೈಯನೆ ತಿಸಿಂಗ್ ಅಬು ದಿಸುಮ್ ರೆ ಕಿಸಿಮ್ ಕಿಸಿಮ್ ನೂ ಬುಲೆನ್ ತೆಯ ಗಿನಿಸ್ ಮಿನ ಚಿಲಿಕೆ ಆರ್ಕಿ ಡಿಯೆಂಗ್ ರಾಶಿ ಪಾನ್ ಬೀಡಿ ಸಿಗರೇಟ್ ತಂಬಾಕು ಖೈನಿ ಗುಟ್ಕಾ ಎಮನ್ ಎಮನ್ ಲೋತೆ ಉಂಡೋಗೆ ಗೊನೊಂಗನ್ ಚರಸ್ ಗಾಂಜಾ ಕೋಕಿನ್ ಡ್ರಗ್ಸ್ ಲೇಕನ್ ಎಸು ಹಾನಿಕಾರಕ ತೆಯ ಕು ಮಿನ ತಿಸಿಂಗ್ ಅಬು ಸಮಾಜ ರೆಗೆ ರೆಂಗೆ ರಬಂಗ್ ಮುಂಡೆ ನಾಯ್ಕಿ ರಾಕೊ ಪಾಟುವೆ ಕೊ ಪಾಟಿತನ್ ಕೊ ಕಾ ಒಲ್ ಪಡವಾಕನ್ ಕೊಲೋತೆ ಓಲ್ ಪಡವಾಕನ್ ಸೆಯಾ ಹೋರೆ ಜಕೆನ್ ನೆನ್ ನೂಬುಲ್ ರಿಯಾ ಸೆಬೆ ಮಿನ ನೆಲೆಕನ್ ಪಾಟಿ ರೆ ಒಕೊನ್ ರೆ ಸಮಾಜಿಕ್ ಎಟ್ಕನ್ ಪಾಟಿ ಕೊ ಹೋಬಂತನ ಎನ್ ರೆಗೆ ಕುಂಬು ಜುಂಬುಯ್ ತಪಾಮ್ ರುಪು ಬಲತ್ಕಾರ ಗೊಪ್ಪ ಎಲೆಕನ್ ಸಮಾಜಿಕ್ ಘಟನಾ ಕೊ ಹೋಬಂತನ ಉಂಡು ನೆಲೆಕನ್ ಘಟನಾ ಕೊ ಹೋಬಂತೆಗೆ ಸಮಾಜ ರೆಯಾ ತೇರ್ಸಾಚಿ ವಿಕಾಸ್ ರೆಯಾ ಹೋರ ತುರುಬೆಂತನ ತಿಸಿಂಗ್ ಅಬು ಸಮಾಜ ರೆ ನೂಬುಲ್ ಪಾಟಿ ತೆಯ ಏಸು ಪುರೆ ಕಾರಣ ಕೊ ಮಿನ ಚಿಲಿಕೆ ತರಹ ಕೊ ದುಃಖ ಉಂಡು ತಕ್ಲೀಫ್ ಕೊ ಹರದು ಲಗಿ ಕೊ ನುಯಿತನೆ ತರಹ ಕೊ ಹೊಮು ಕೊ ಲಗ ಹರುಪ ನತಿ ಕೊ ನುಯಿತನೆ ತರಹ ಕೊ ಖಾಸ್ ಕರ್ ಮುಂಡೆ ನೈಕಿ ವಾರೆನ್ ಹೋ ಕೊ ಆಕೊ ರಾಸ ಕೊರೆ ಪಾಟಿ ಕೊರೆ ಕೊ ನುಯಿತನೆ ಉಂಡು ಒಕೊಯ ದೊ ಸಿಂಬುಂಗ ಪ್ರಸಾದ್ ಮೇನ್ ಲೆಕತೆ ನೆಲೆಕತೆ ಹೋ ಕೊ ತಂಗನ್ ತಂಗನ್ ಪರಿಸ್ಥಿತಿ ಲೆಕತೆ ಕೊ ನೂ ಬುಲೆಂತನ ಉಂಡು ಮಿಯೆ ಲತ್ ಚಿ ಸೆವೆ ಕೊ ಬಾಯಿತನೆ ಉಂಡು ತಾಯಮ್ ನಿಯ ಬೇಗರ್ ಆಕೊ ಕಾಕೋ ತಾಯಿ ದೇಯಿತನೆ ನೆಲೆಕ ನಿಕನ್ ನೂಬುಲ್ ಪೈಟಿತೆ ಏಸು ಪುರೆ ಎಟ್ಕನ್ ಪರಿಣಾಮ ಕೊ ನೆಲ್ ನಮೋತನ ನೂಬುಲ್ ಪೈಟಿತೆ ಹೊಮೋರೆ ಏಸು ಘಾತಕ್ ಅಸರ್ ಹೋಬಂತನ ಹೋಕುವ ಮಾನಸಿಕ ಚೇತನಾ ಬಿಲ್ಕುಲ್ ಶೂನ್ಯ ರೆನಾವತನ ಉಂಡು ಆಯ ಉಡು ಇತಿಯ ಪೆ ಬಿಲ್ಕುಲ್ ಮುಚೆದ ರೆನಾಂತನ ಉಂಡು ಜಾನ ಅಗೆ ರೀಂಗು ಲೆಕನ್ ಸೇವೆ ಕೊ ಬೈಯೋತನ ಆಯ ಬ್ಲಡ್ ಪ್ರೆಷರ್ ಲಾ ಅಂತನ ಹೋಸ್ ಹೋ ಕೊ ಸೆಪೆ ರೆಗೆ ಬುಡೆ ರೆನಾವತನ ಕೊ ಮೆಂದು ನಿನ್ ಎಟ್ಕನ್ ಪರಿಣಾಮ ಬಾಬಗೆ ಕೇ ತೆರೆಯೋ ಉಂಡೋಗೆ ನಿನಾಯ್ತಿಯ ಪುರೆ ಅಸರ್ ದೊ ಅಬು ಹೊಮೋರೆಗೆ ಹೋಬಂತನ ಚಿಲಿಕೆ ಆರ್ ಕಿಚಿ ಸರಾಪ್ ನುಯಿ ರೆ ಹೃದಯ ರೋಗ ಸಿಗರೇಟ್ ಚಿಪ್ ರೆ ಹೈ ಬ್ಲಡ್ ಪ್ರೆಷರ್ ಟಿ ಬಿ ಫೇಫಡಾರೆ ಕ್ಯಾನ್ಸರ್ ತಂಬಾಕು ಖೈನಿ ಪಾನ್ ಗುಟ್ಕಾ ಎಮನ್ ಕೊ ಜೊಮೆ ರೆ ಆರ್ ಎ ಕ್ಯಾನ್ಸರ್ ಲೆಕನ್ ಬಿಮಾರಿ ಕೊ ಹೋಬಂತನ ನಾ ಬರ್ಸಿಂಗ್ ಮಾ ಬಜಾರೆ ಚರಸ್ ಗಾಂಜಾ ಅಫೀಮ್ ಕೊಕ್ಕಿನ್ ಲೆಕನ್ ಕೊ ಇಮಿನ್ ಪುರೆ ಸಂಗೀನೆ ಚಿ ಹೊಮು ನಿಯಾ ರೆಯ ಆದತ್ ಗೆ ಕೊ ಬೈಕ್ ರೆನಾ ಕಡ ನಾ ಸಪಾನ್ ರೆಯ ನಿಮಿನ್ ಸಂಗಿ ಎಟ್ಕನ್ ಪರಿಣಾಮ ಕೊ ಮೆನ ರಿಯೋ ನೂ ಬುಲ್ ತನ್ ಹೋ ಕೊ ಲಗತಾರ್ ಕೊ ಸಂಗೀಡೆಂತನ ಉಂಡು ಸಮಾಜ ರೆನ್ ಸಭ್ಯನ್ ಲೆಕನ್ ಹೋಕು ಪ್ರಭಾವಿತೋತನ ಸಮಾಜ ರೆನ್ ರೆಂಗೆ ರಬಂಗ್ ಹೋ ಕೊಲೋತೆ ಮುಂಡೆ ನಾಯ್ಕಿ ವಾರೆನ್

0: ಕ್ಷೇತ್ರರೆ ಟೈಮ್ ತನ್ ಸಬ್ಬೇನ್ ಹೋಕು ಹೋಕುವ ಜೀವನ ಸ್ತರ್ ಪೋಷಣ ಉಂಡು ಜನ್ ಸ್ವಸ್ಥ ರೆಯ ವಿಕಾಸ ರೆ ಯೋಗದಾನ ಎಮೆತಿಯ ಉಂಡು ರೇ ರಾನು ರೆಯ ಮೋನೆಚಿ ಉದ್ದೇಶ ಬಗೆ ಕೇತೆ ಸಬ್ಬೇನ್ ಲೆಕನ್ ಸಮಯರೆ ನಾ ಸಪಾನ್ ಉಂಡು ಎಟ ಬುಲೋತಿಯ ರೆ ರಾನು ರೆಯ ಉಪಯೋಗ ಒಕುನಾಚಿ ಹೊಮು ಲಗಿ ಎಸು ಹಾನಿಕಾರಕ ಮೆನ ನಿಷೇಧಿ ಬಂದು ಎತಿಯ ಆಂದೆ ಎಮಕಡ ನೆಲೆಕತೆ ರಾಜ್ಯ ಸರ್ಕಾರ ಪಾಯತೆ ನಸಾಪಾನ್ ಬಂದು ಎತಿಯ ಆಂದೆ ಹೊಬಯನ್ ತೆರೆಯೋ ರಾಜ್ಯ ರೆಯ ಎಟ ಗೈರ್ ಸರ್ಕಾರಿ ಸಂಸ್ಥಾ ಕೊಯೋ ಅಪನ ಸ್ತರತೆ ಕಿಸಿಮ ಕಿಸಿಮ ಯೋಜನಾ ಕೋ ಚಲಾವ ಕೇತೆ ನಸಾಪಾನ್ ಬಂದು ಲಗಿದ ಕೋ ಕುರುಮುಟು ಎಕನೆ ಎನ್ಕತೆ ಸರ್ಕಾರಿ ಉಂಡೋ ಗೈರ್ ಸರ್ಕಾರಿ ಸಂಘಟನ್ ಕುವಾ ದೆಂಗತೆ ಎಸು ಪುರೆ ನಸಾಪಾನ್ ಚಿನ್ನೋಬುಲ್ ಪಾರ್ಟಿ ಅಬು ಸಮಾಜ ರೆ ಕೊಮಾಕನ ಮೆಂದು ಉಂಡೋಗೆ ಎಸು ಪುರೆ ನೆಲೆಕನ್ ಉಪಾಯ ಕೊ ಮೆನ ಚಿಲ್ಕೆ ಆದಿವಾಸಿ ಸಮಾಜ ರೆ ಡಿಯಂಗ್ ರಸಿ ರೆಯ ವ್ಯವಸಾಯಕಾರನ್ ವ್ಯವಸಾಯೀಕರಣ ಕೆ ಬಂದು ಎತಿ ದರಕಾರ ಉಂಡು ಹಾಟ್ ಬಜಾರ್ ಪರಬ ತಾಂಡಿ ಹೊರಾ ಕುಟಿ ಕೊರೆ ನಿಯಾ ರೆಯ ಆಕಾರಿಂಗ್ ಬಂದು ಎತಿ ದರಕಾರ ಪರಬ ಪುನೈ ಉಂಡು ಸಮಾಜಿಕ ಸಂಸ್ಕಾರ ಪಾರ್ಟಿ ಚಿಲಿಕೆ ಆಂದಿ ಜನಮ ಗನೋ ಎಕರೆ ಖಾಲಿ ಬಂಗಾ ಬುರು ಪಾರ್ಟಿ ರೆಗೆ ಆಗುತಿ ದರಕಾರ ನಿಯಾ ಸಿರ್ಫ ಬಂಗಾ ಸಿಂಗ್ ಬಂಗಾ ಪ್ರಸಾದ್ ಮೆನ್ಕೆತೆ ಜೋಕಾ ಲೆಕ್ಕಗೆ ನೋಯ್ ತಿಯ ದರಕಾರ ಉಂಡು ಸಾತ್ರೆ ತನ್ಗ ತನ್ಗ ಸಮಾಜಿಕ ಸಂಘಟನ್ ಕುವ ಮಾಧ್ಯಮತೆ ಜಾಗರೂಕ ಅಭಿಯಾನ ಕೋ ಎಮನ್ ಚಲಾಯತಿ ಅಗರೋಜ್ ಮೆನ ಹೊನ್ ಕುವ ಒಲ್ಪಡೋರೆ ಪುರೆ ಧ್ಯಾನ ಎಮೆತಿಯ ದರಕಾರ ಎನ್ ಲೆಕ್ಕತೆ ಎಸು ಪುರೆ ಜಾಗರ್ ಕೊರೆ ಅಮಲ್ ಕೇತೆ ನಂಗ್ ಅಬು ಅಬು ತಲಾರೆನ್ ನಸಪಾನ್ ಲೆಕನ್ ಅಭಿಸಾಬು ಆತೋಮ್ ಸಿದ್ದಯ್ಯೆ ಉಂಡೋ ಸಮಾಜ್ ಕೆಮಿಯೆ ನಮಾಹೊರಬು ಉದುಬ್ದಯ್ಯೆ ಎನ್ರೆ ನಂಗ್ ಅಬು ಸಮಾಜ್ ರೆಯ ತೆರಸಾಹುಬನ
1: ಚಿನ್ನೆ ಕಜಿ ಸಾರಿ ಕಜಿಗೆ ಬುಲಿತನ್ ಕೋದ ಚಿನ್ನೆ ಕಜಿ ಕೋಬು ಎನ್ ಕೋದ ಜಾಗರ್ ಜಾಪಗರ್ ಎಸು ಮುಸ್ಕಿಲ್ ಗೆ ನಸಾ ಅಬು ಹುದಾ ಲಗೆ ಎಸು ಮರಂಗ್ ಉಂಡು ಎಸು ಮರಂಗ್ ಬಿಸೆ ಮಿನಾ ನಾ ಉಂಡು ಮಿಯ ಟುಟ್ಕಾ ಜಗರ್ ಲಿಯಾಬು ಜಗರ್ ರಿಯ ಬಿಸೆ ಮಿನಾ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ನೆನ್ ಯೋಜನಾ ಮಿಯ ಸರ್ಕಾರಿ ಯೋಜನಾ ಮಿನಾ ನೆನ್ ಯೋಜನಾ ರೆ ಚಾಸ್ ತನ್ ಕೋ ಉಂಡು ಕಾ ಚಾಸ್ ತನ್ ಕೋ ಲಗೆ ಹುಡಿಂಗ್ ಹುಡಿಂಗ್ ವ್ಯಾಪಾರ ಲಗೆ ಬಿನಾ ಗ್ಯಾರಂಟಿ ಲೋ 20 ಲಾಖ್ ತಕ್ ಲೋನ್ ಕೋ ಎಮಿಯ ನೆನ್ ಯೋಜನಾ ರಿಯ ಮೂಲ ಉದ್ದೇಶ ತನ ಅಬು ಅಬುತೆ ವ್ಯಾಪಾರ ಬಡಾವ ಲಗೆ ನೆನ್ ರಿಯ ಲಪಾ ಇಡಿ ದಯ್ಯೇಬು ನೆನ್ ಯೋಜನಾ ಲಗೆ ವ್ಯಾಪಾರ ಉಂಡು ಸೇವಾ ಕ್ಷೇತ್ರ ಜುಡಾವ್ ಕನ್ಕೋ ದುಕಾನ್ ರೆನ್ಕೋ ಎನ್ಕೋ ಲಗೆ ಎಂತೆ ಡೇರಿ ಸಿಮ್ ಅಕ್ರಿಂಗ್ ಕೋ ಸಬ್ ನೆನಾ ನೆನ್ ರೆ ಮಿನಾ ಕೋ ಎನ್ಕೋ ಗೆ ನೆನ್ ಯೋಜನಾ ರೆ ಲಪಾಕೋ ಇಡಿ ದಯ್ಯೇಗ ಸರಿ ಕಜೆ ಎಂತೆ ನೆನ್ ರೆ ಕಾಗಜ್ ಕೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಕಾರ್ಡ್ ಎಂತೆ ಪಾಸ್ಪೋರ್ಟ್ ಎಮನ್ ಎಮನ್ ಕೋ ಪ್ರಮಾಣ ಪತ್ರ ಕೋ ಲಗಾವ ಎಂತೆ ಒಕೊಂತ ತೈನೆಬು ಎನ್ ರೆಯ ಬಿಜ್ಲಿ ಬಿಲ್ ದಾ ರೆಯ ಬಿಲ್ ಉಂಡು ಚಿನ್ನ ಚಿನ್ನ ಬಿಲ್ ಕೋ ಹಬಾವ ಎನಕೋ ಎಮೆತಿಯ ದಯ್ಯವ
2: ಎಂತ ಜಮಾ ದಯ್ಯ ಎಮಂತಿಯ ಕಜಿ ನನ್ನ ಕಾಗಜ್ ಕೋ
1: ವ್ಯಾಪಾರ ರೆ ಜುಡಾವ್ ಲಗೆದ್ದು ವ್ಯವಸಾಯ ಪ್ರಮಾಣ ಪತ್ರ ಉಂಡು ಲೈಸೆನ್ಸ್ ಕೋ ಲಗಾವ ಇಯ
2: ಹಗಾ ಉಂಡು ಮಿಸಿಕೋ ನಿಂತ ಉಂಡ ಉಂಡ ದುರಂಗ್ ಬಯಮ್ ಲಿಯ ದುರಂಗ್ ತನ್ಕಿಂದ ಯಶ್ಮತಿ ತಿಯು ಉಂಡೋ ಅಕಿನ ಜುಡಿಕೋ ಅಯ್ಯಮಿಯಬು ದುರಂಗ್.